ಗೊಡ್ಡೆ ಭಿಡ್ಗೆ ಛಾಲೆ ಪಡೆಗೆ ಗಳಿ ಮೇಳೆ ಛಾಣೆ ಸಾರೆ ತಡಕೆ ತಲೆ ಕ ಸಾಂಝ ಹೋಗಿ ಮಾರೆ ಬಿಕೆ ನಹೀ ಗುಬಾರೆ. ಅವರ ಅಗ್ಲಿ ಕವಿತಾ ಹೇ ತಾರೋ ಸೀ ತುಮ್ ತಾ.